ಕೀರ್ತಿ ಪದನಿ ಸನಿದ ತಣತ ಜಂ ತಪ ಜೋನತ ಜಂ ಜಂ ಪದನಿ ಪದ ಪಜಂ ತಜಂ ಪಮತನಗು ಜಂ ಜಂ ಪಮಪದಿಂ ತಗಿಟ ನಿಧಮ ಜಂ ತರಿತ ಸನಿದ ಕುಕುಂ ತಗಿಟ ಗರಿ ನಿತ ಜಂ ಪದನಿ ತತ ಜಂ ತರಿಗಮ ತಗಿಟ ಜಂ ಗರಿ